ಮೀತ ನಾಮರಸಾಣ ಸಂಯೋಗ ನಾಮ ಮರ ತೃಪ್ತ ಸ್ವಭೋಗ ನಾಮ ಮರ ಸಗಲಾಚಾರ ನಾಮ ಮರ ನಿರ್ಮಲ ವ್ಯವಹಾರ ಜಾಕ

ನಾವು ಸುಖಪಾವಂತ ಕೈಗುಣಂಗಾವು ಸುಣು ಸ್ವಾಮಿ ಸಂತನೇರ ದಾಸ ದೇವ ಪ್ರಾಣ ತುಮರ ಪಾಸು ಏ ಜಗತೇರ ಸಬ ತುಜೇ ಆಯೇ ಕರ್ಗರ್ಭ ನಾನೇ ಸುಖ ಪಾಯೇ ಪ್ಯಾರೋ ಮಹಲ್ಲಾ ಪಂಚಮ ತೇರಿ ಟೇಕ ರಾ ಕರ್ಮ ಹೇ ತೇರಿ ಟೇಕ ತೇರೇ ಗುಣಗಾ ಹೇ